0: Ewurade ene me boni nti wo wo wa sanya ne soma me me boni nti wo pawo na twa na wo wo fimu pia otobeni wo tobeni
1: oh
0: ewurade wo towe che emu ye turu enti dia kan se e chane ye ye e kauti cha cha cha